0: ಆರಿಸಿ ನೋಡಿ, ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದು. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯೋಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದರೆ ಪಕ್ಷ ಪಕ್ಷ ಇದ್ದರೆ ಇದು ನಾನು ನನಗೆ ರಾಜೀನಾಮೆ ಕೊಡ್ಬೋದಿತ್ತಲ್ಲ. ನಾನು ಧರ್ಮ ಸಿಂಗ್ ಕಾಲದಲ್ಲಿ, ಬೇರೆ ಬೇರೆ ಕಾಲ ಸಿದ್ದರಾಮಯ್ಯ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿಗಳು ತಪ್ಪಿಸ್ತಾರಾದಾಗ ನಾನು ಪರಮೇಶ್ವರ್ ಇಬ್ಬರು ತಾಳ್ಮೆಯಿಂದ ಇರಲಿಲ್ವಾ? ನೆನ್ನೆ ಯಾರು ಹೇಳಿಲ್ವ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರಲಿಲ್ಲ, ಧರ್ಮ ಸಿಂಗ್ಗೆ ಕೊಟ್ಟಿರಲಿಲ್ಲ, ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗಲಿಲ್ವಾ? ಇವೆಲ್ಲ ಪೇಷನ್ಸಿಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ.
1: ಕ್ವೈಟ್ ಆಬ್ವಿಯಸ್ ದಟ್ ಲಾಟ್ ಆಫ್ ಎಮ್ ಎಲ್ ಎಸ್ ವಾಂಟೆಡ್ ಟು ಬಿ ಇನ್ ದ ಕ್ಯಾಬಿನೆಟ್. ವೆನ್ ಯು ಹ್ಯಾವ್ ಸ್ಟ್ರೆಂತ್ ಆಫ್ 140 ಪೀಪಲ್, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಜಸ್ಟ್ ಫಿಲ್ ಅಪ್ 20-30 ಸೀಟ್ಸ್. ಆ್ಯಂಡ್ ಇಟ್ ಈಸ್ ಡಿಫಿಕಲ್ಟ್ ಟು ಗಿವ್ ರೀಜನಲ್ ರೆಪ್ರೆಸೆಂಟೇಷನ್, ಇಟ್ಸ್ ಡಿಫಿಕಲ್ಟ್ ಟು ಗಿವ್ ಸೋಷಿಯಲ್ ಜಸ್ಟಿಸ್. ಆ್ಯಂಡ್ ಇನ್ ದಿಸ್ ಇಟ್ಸ್ ಅ ವೆರಿ ಥಿನ್ ಲೈನ್, ಇಟ್ಸ್ ಎ ಟ್ರಪೀಸ್ ಆ್ಯಕ್ಟ್ ದಟ್ ಹ್ಯಾಸ್ ಟು ಬಿ ಡನ್. ಆ್ಯಂಡ್ ಇನ್ ದ ಅಂಡರ್ ದ ಗಿವನ್ ಸರ್ಕಮ್ಸ್ಟಾನ್ಸಸ್ ವಿ ಹ್ಯಾವ್ ಮ್ಯಾನೇಜ್ ಟು ಡೂ ದ ಬೆಸ್ಟ್ ಪಾಸಿಬಲ್ ಥಿಂಗ್.
2: It is not the expansion of the cabinet or the government, it is a extension of the cabinet of the government. Yahan se extension chalu hota hai. There is a totally disarray, people are unhappy, there is nothing in that cabinet, neither woman is represented nor youth is given a good number. Or the talent has been recognized, or the seniority or the hard work and the good people are retained. All the good people who had credentials have been removed, and this is really decay is presiding over the extension of this government in 2028, and these are the first sign.
3: I do not know what is happening in Delhi. Sitting in Bangalore or, you know, just relying upon the leaders has, you know, caused this damage to us, I think. So if you were, you know, be good contact and good touch and rapport with a high command, then probably I would have succeeded. And whosoever has been, you know, nursed by me, now they have been shortlisted and my name doesn't appear there. This is my fate. What can I do?
4: I am more disappointed in the fact that they have not given a proper reason for why I have been excluded. It's not that I want to be I've been a minister and I've had many opportunities in the Congress party. Only thing is, they should have told me, you know, these are the reasons. I do not know for what reason I've been dropped. Was I a bad performer as a minister? Do I have any corruption charges? Was I not working well for the party? I've always been loyal to the party, and whatever party responsibility they've given, I've always tried to do my best. And as district in charge minister of Mangalore, I've done a good job. As health minister, I think I've done a good job.
5: All right, so major turmoil there in the Karnataka Congress after the cabinet expansion. With that, we'll sip into a short break. More news updates on the other side. Stay with us.